ಭಿಷನ ಮಹೇಶ ಕೋಟ್ ಇಂದ್ರ ಬ್ರಹ್ಮ ಕೆತೆ ರಾವ ಸಾಸ ಕ್ರೂರ ಜಲೇ ಸುದೂಹರಾ ರಾಮ ಕಥಾ ಜುಗ ಜುಗೆ ಅಟಲ